ರಾಜ್ಯಮಾಧಿಪತ್ಯಮಯಂ ಸಮಂತ ಪರ್ಯಾಯೈಃ ಸಾರ್ವಭೌಮಃ ಸಾರ್ವಾಯುಷ ಅಂತಾರಾಪರಾರ್ಧಾತ್ ಪೃಥಿವ್ಯೈ.